0: ശിവായ. You're listening to Shaivam.org Radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Sakyar Nayanar Puranam, presented by Sri H.S. Thyagarajan. Thank you. Om Namah Shivaya.
2: ಗುರುಭ್ಯೋ ನಮಃ. ಎಲ್ಲ ಮಹನೀಯರಿಗಳಿಗೂ ನಮಸ್ಕಾರ. ಇನ್ನು ಮುಂದೆ ಸಾಕ್ಯ ನಾಯನಾರ್ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಸುಂದರಮೂರ್ತಿ ನಾಯನಾರ್ ಅವರು ಈ ಸಾಕ್ಯ ನಾಯನಾರ್ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಮರವಾದ ಕಲ್ಲರಿಂದ ಸಾಕಿಯರ್ಕು ಅಡಿಯೇನ್ ಅಂತ. ಅಂದರೆ ಕಲ್ಲು ಎಸೆಯೋದನ್ನು ಮರೀಲಿಲ್ವಂತೆ ಇವರು. ಅಂತಹ ಸಾಕ್ಯ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಸಾಕ್ಯ ನಾಯನಾರವರು ಇವರ ಮೊದಲಿನ ಹೆಸರು ಏನು ಅಂತ ತಿಳಿದಿಲ್ಲ. ಇವರು ಕಾಂಚೀನಗರಕ್ಕೆ ಹತ್ತಿರದಲ್ಲಿರುವ ತಿರುಚಾಂಗಮಂಗೈ ಅನ್ನುವ ಸ್ಥಳದಲ್ಲಿ ಇದ್ದವರು. ಇವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಒಂದು ತರಹ ವಿರಕ್ತಿ, ಯಾವುದರಲ್ಲೂ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಈ ಥರ ಮೊದಲಿನಿಂದಲೂ ಇದ್ದರು. ಸರಿ, ಹೇಗಾದರೂ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು. ಕಾಂಚೀನಗರ ಆವಾಗ ಬಹಳ ಪ್ರಸಿದ್ಧವಾಗಿತ್ತು ಜ್ಞಾನಗೆ ಅದೆಲ್ಲ ಸಂಪಾದಿಸೋಕ್ಕೆ. ಅಲ್ಲಿ ಹೋಗಿ ಗ್ರಂಥಗಳನ್ನೆಲ್ಲ ಓದಿ ಬೌದ್ಧ ತತ್ವಗಳು ಇವರಿಗೆ ಒಪ್ಪಿಗೆ ಆದವು. ಆದ್ದರಿಂದ ಇವರು ಬೌದ್ಧ ಸನ್ಯಾಸಿ, ಅಂದರೆ ಬೌದ್ಧ ಭಿಕ್ಷುವಾದರು. ಭಿಕ್ಷುವಾಗಿ ಹಾಗೆ ಬೌದ್ಧ ಭಿಕ್ಷು ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಗಿ ಹಾಗೆ ಎಷ್ಟೋ ವರ್ಷಗಳು ಇದ್ದರು. ಹೀಗೆ ಇದ್ದಾಗಲೂ ಕೂಡ ಅವರಿಗೆ ಆ ಬೌದ್ಧ ಮತವನ್ನು ಅನುಸರಿಸಿದ್ದರಿಂದ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಮನಸ್ಸನ್ನು ಮುಂದಕ್ಕೆ ದೈವಭಕ್ತಿಯಲ್ಲಿ ತಗೊಂಡು ಹೋಗಬೇಕಾದ್ರೆ ಏನು ಮಾರ್ಗ ಅದು ಇವರಿಗೆ ತಿಳಿಯಲಿಲ್ಲ. ಅದರಲ್ಲಿ ಇವರಿಗೆ ಭ್ರಮ ನಿರಸನವಾಯಿತು. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಏನಾಯಿತು, ನಮ್ಮ ಶೈವ ತತ್ವದ ಕಡೆಗೆ ಮನಸ್ಸು ಹಾಕಿದ್ರು. ಶಿವಮಂತ್ರವನ್ನು ಜಪಿಸಿ

0: ಹೌದು, ಇದರಿಂದ ಇವರಿಗೆ ಬಹಳ ನೆಮ್ಮದಿ ಸಿಕ್ತು. ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವಭಕ್ತರಾದರು. ಯಾಕೆ ಮನಸ್ಸಿನಲ್ಲಿಯೇ ಆದರು ಅಂತಂದರೆ, ಬಾಹ್ಯದಲ್ಲಿ ಇವರು ಬೌದ್ಧ ಭಿಕ್ಷುವಾಗಿದ್ದಾರೆ. ಬೌದ್ಧ ಭಿಕ್ಷುವು ಈ ಥರ, ಬೌದ್ಧ ಭಿಕ್ಷು ಅಂತಂದರೆ ಅವರಿಗೆ ಬೌದ್ಧರಲ್ಲಿ ದೇವರೇ ಇಲ್ಲ ಅನ್ನುವಂಥ ನಂಬಿಕೆ ಇರೋರು, ದೇವರು ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇರೋರು. ಇವಾಗ ಇವರು ಏನು ಮಾಡಿದ್ದಾರೆ, ಶೈವ ಮತಕ್ಕೆ ಬಂದುಬಿಟ್ಟಿದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಬಹಿರಂಗವಾಗಿ ಇವರು ಶೈವ ಭಕ್ತಿಯನ್ನು ಇದನ್ನು ತೋರಿಸಿದರೆ ಅವರಿಗೆ ಆಪತ್ತು ಖಂಡಿತ, ಬುದ್ಧರು ಬಿಡುವುದಿಲ್ಲ. ಆದ್ದರಿಂದ ಏನು ಮಾಡಿದ್ರು, ಮನಸ್ಸಿನೊಳಗೆಯೇ ಶಿವನ್ನು ಧ್ಯಾನ ಮಾಡ್ತಾ ಶಿವಭಕ್ತರಾದರು. ಶಿವಭಕ್ತರಾದರೂ ಆದರೆ ಆಚೆಗೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೌದ್ಧರು ಹಿಂಸೆ ಮಾಡಬಹುದು ಅನ್ನೋದು ಒಂದು ಭಯ ಇತ್ತು. ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದು ದಿವಸ ಹಾಗೆ ನಡೆದು ಹೋಗ್ತಾ ಇರಬೇಕಾದ್ರೆ ಒಂದು ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದೇ ಒಂದು ಯಾರೂ ಇಲ್ಲ ಅಲ್ಲಿ ನಿರ್ಜನ ಪ್ರದೇಶ. ಒಂದು ಶಿವಲಿಂಗ ಇವರ ಕಣ್ಣಿಗೆ ಬಿತ್ತು. ಶಿವಲಿಂಗ ನೋಡಿದ ತಕ್ಷಣ ಇವರಿಗೆ ಭಕ್ತಿ ಉಕ್ಕಿ ಬಂದುಬಿಡ್ತು. ಕಣ್ಣಿಲ್ಲಲ್ಲಿ ಧಾರೆ ಧಾರೆಯಾಗಿ ನೀರು ಬರ್ತಾ ಇದೆ. ಸರಿ, ಶಿವಪೂಜೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡವೋ ಯಾವುದೂ ಇರಲಿಲ್ಲ. ಅಲ್ಲಿ ಕೆಲವು ಕಲ್ಲುಗಳು ಇದ್ದವು. ಅದನ್ನೇ ತಗೊಂಡು ಮನಸ್ಸಿನಲ್ಲಿ ಪರಮಾತ್ಮ ಧ್ಯಾನಿಸ್ತಾ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದೊಂದಾಗಿ ಕಲ್ಲನ್ನು ಶಿವಲಿಂಗದ ಮೇಲೆ ಎಸೀತಾ ಇದ್ದರು. ಇದನ್ನೇ ಶಿವನ ಕಲ್ಲೇರಿಂದ ಸಾಕಿಯರ್ ಅಂತ ಹೇಳ್ತಾ ಇದ್ರು. ಕಲ್ಲು ಎಸೆದ್ರು ಇವರು ಒಂದೊಂದನ್ನು, ಏನು ಶಿವಾಯ ನಮಃ ಅಂತ ಹೇಳಿಕೊಂಡು ಕಲ್ಲು ಎಸೀತಾ ಇದ್ದಾರೆ. ಇವರು ಏನಂತ ಅಂದ್ಕೊಂಡ್ರು, ನನ್ನ ವೇಷಭೂಷಣಗಳು ಹೇಗಿದ್ದರೆ ಏನು, ನಾನು ಬೌದ್ಧ ಭಿಕ್ಷುವ ಅಂತಹ ವೇಷದಲ್ಲಿ ಇದ್ದರೆ ತಾನು ಏನು, ನನ್ನ ಭಕ್ತಿಯನ್ನು ಪರಮೇಶ್ವರರು ಖಂಡಿತವಾಗಿ ಅದಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ ಅಂತ ದೃಢವಾದ ಒಂದು ನಂಬಿಕೆ ಇತ್ತು. ಈ ಥರ ಪೂಜೆ ಮಾಡಿದ್ರು ಅವತ್ತು. ಸರಿ, ಆಮೇಲೆ ಮತ್ತೆ ಬಂದರು. ಅವತ್ತಿಂದ ಇವರಿಗೆ ಒಂದು ನಿಯಮ ಆಗೋಯಿತು, ಪ್ರತಿ ದಿವಸವೂ ಆ ಶಿವಲಿಂಗದ ಕಡೆ ಹೋಗ್ಬಿಟ್ಟು ಕಲ್ಲಿನಿಂದ ಪೂಜೆ ಮಾಡಬೇಕು. ಇದು ಕಲ್ಲಿನಿಂದ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಹೂವಾಗಿ ಸಮರ್ಪಣೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ, ಭಕ್ತಿಯಿಂದ ಪ್ರತಿದಿನವನ್ನು ಈ ನಿಯಮವನ್ನು ಇಟ್ಟುಕೊಂಡು ಮಾಡ್ತಾ ಬಂದರು. ಇವರು ಬಾಹ್ಯ ರೂಪದಲ್ಲಿ ಬೌದ್ಧ ಭಿಕ್ಷುವಂತೆ ಕಾಣ್ತಾ ಇದ್ದರು, ಮಾಡ್ತಾ ಇದ್ದಿದ್ರು, ಕಲ್ಲು ಎಸೀತಾ ಇದ್ದರು ಶಿವಲಿಂಗಕ್ಕೆ. ಅದರಿಂದ ಬೇರೆಯವರು ಯಾರು ನೋಡಿದರು ಏನು ತಿಳ್ಕೊಳ್ತಾ ಇದ್ರು, ಪರವಾಗಿಲ್ಲಪ್ಪ ಒಳ್ಳೆ ಬೌದ್ಧ ಭಿಕ್ಷು, ಶಿವಲಿಂಗವನ್ನು ಕಲ್ಲಿಂದ ಹೊಡೆದು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಭಾವನೆ ಬರಬೇಕು. ಆ ಥರ ಇತ್ತು. ಆದರೆ ಇವರ ಮನಸ್ಸಿನಲ್ಲಿ, ನಾನು ಎಸೆಯುವ ಪ್ರತಿಯೊಂದು ಕಲ್ಲು ಕೂಡ ನಿನಗೆ ಹೂವಾಗಿ ಪರಿಣಮಿಸಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇದು ಇವರ ಪ್ರತಿನಿತ್ಯದ ಒಂದು ಕಾರ್ಯಕ್ರಮವಾಯಿತು. ಹೀಗೆ ಎಷ್ಟೋ ದಿವಸ ನಡೆದುಕೊಂಡು ಬಂತು. ಇದರಿಂದ ಇವರಿಗೆ ಮನಸ್ಸಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಎಲ್ಲ ಉಂಟಾಯಿತು. ಒಂದು ದಿವಸ ಏನಾಗಿದೆ, ಎಲ್ಲರ ಜೊತೆಯಲ್ಲಿ ಊಟಕ್ಕೆ ಕೂತಿದ್ದಾರೆ, ಊಟಕ್ಕೆ ಕೂತು ಬಿಟ್ಟಿದ್ದಾರೆ, ಊಟ ಇನ್ನೇನು ಬಾಯಿನಲ್ಲಿ ತುತ್ತು ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ಜ್ಞಾಪಕಕ್ಕೆ ಬಂದುಬಿಡ್ತು, ಅಯ್ಯೋಯ್ಯೋ ಇವತ್ತು ಶಿವಪೂಜೆ ಬಿಟ್ಟುಬಿಟ್ನಲ್ಲ, ಮರೆತೋಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಓಡಿ ಓಡಿ ಓಡಿ ಬಂದು ಆ ಶಿವಲಿಂಗದ ಹತ್ರ ಬಂದು ಕಲ್ಲನ್ನು ತೆಗೆದು ಶಿವಾಯ ನಮಃ ಅಂತ ಎಸೆಯೋದಕ್ಕೆ ಶುರು ಮಾಡಿದ್ರು, ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಶಿವನಿಗೆ, ಪರಮೇಶ್ವರನಿಗೆ ಬಹಳ ಪ್ರಿಯವಾಯಿತು ಇವರ ಭಕ್ತಿ. ಮನಸ್ಸಿನಲ್ಲಿ ಕಲ್ಲಿನಿಂದ ಹೊಡೆದ್ರು ಕೂಡ ಮನಸ್ಸಿನಲ್ಲಿ ಏನಿದೆ, ಅರ್ಚನೆ ಆಗ್ತಾಯಿದೆ, ಪುಷ್ಪಾರ್ಚನೆ ಆಗ್ತಾಯಿದೆ. ಇದರಿಂದ ಶಿವನಿಗೆ ಬಹಳ ಪ್ರೀತಿಯಾಗಿ ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಅಲ್ಲಿ ಪ್ರತ್ಯಕ್ಷವಾಗಿ, ಅಪ್ಪ ನನ್ನ ಪ್ರೀತಿಗೆ ಪಾತ್ರನಾದ ಭಕ್ತನೇ ಬಂದುಬಿಡು ನನ್ನಲ್ಲಿ ಅಂತ ಹಾಗೇ ಕರೆದುಕೊಂಡು ಕೈಲಾಸಕ್ಕೆ ಹೋದರು ಅನ್ನೋ ಅಂತ ಹೇಳಲ್ಪಟ್ಟಿದೆ. ಇಷ್ಟು ಭವ್ಯವಾದ ಸಾಕ್ಯನಾಯನವರ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
2: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್, ಯು ಆರ್ ಅಬೌಟ್ ಟು ಲಿಸನ್ ಪೆರಿಯ ಪುರಾಣಂ ಡಿಸ್ಕೋರ್ಸ್ ಇನ್ ಕನ್ನಡ. ದ ಟೈಟಲ್ ಇಸ್ ಸಿರಪ್ಪುಳಿ ನಾಯನಾರ್ ಪುರಾಣಂ. presented by Sri H.S. Thyagarajan. Thank you. Om Namah Shivaya.
0: Gurubhyo Namaha. Ella Mahaniyarigaligu Namaskara. Iga Sirupuli Nayanar annuva Nayanar avara charitreyannu tilidukollona. Sundaramurthi Nayanar avaru ee Nayanar bagge hige heltare. ಸೀರ್ಕೊಂಡ ಪುಗಳ್ ವಲ್ಲಲ್ ಸಿರಪುಳಿಕ್ಕು ಅಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ನಾನು ದಾಸನು ಅಂತ. ಇವರು ಚೋಳರಾಜ್ಯದ ಆಕೂರ್ ತಿರುವಾಕೂರ್ ಅನ್ನೋ ಸ್ಥಳದಲ್ಲಿ ಇದ್ದ ಬ್ರಾಹ್ಮಣರು, ವೇದಾಧ್ಯಯನವೆಲ್ಲ ಮಾಡಿದವರು, ಬಹಳ ನಿಷ್ಠಾವಂತ ಬ್ರಾಹ್ಮಣರು. ಯಾವಾಗಲೂ ಸದಾಶಿವೋ ಸದಾಶಿವ ಶಿವಾಯ ನಮಃ ಇದನ್ನೇ ಯೋಚನೆ ಮಾಡೋರು, ಹೇಳ್ತಾ ಇದ್ದವರು ಬ್ರಾಹ್ಮಣ ಶ್ರೇಷ್ಠರು. ಶಿವಶರಣರ ಸೇವೆಯನ್ನೂ ಚೆನ್ನಾಗಿ ಮಾಡೋರು, ಅವ್ರಿಗೇನೇನು ಬೇಕು ಕೇಳಿ ಸತ್ಕಾರ ಮಾಡಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದವರು. ಇವ್ರದ್ದು ಇನ್ನೊಂದು ಏನು ಅಂತಂದರೆ ಯಾವಾಗಲೂ ಜಪ, ಶಿವಾಯ ನಮಃ ಜಪ ಯಾವಾಗಲೂ ಉಂಟು. ಶರಣರ ಸೇವೆ ಯಾವಾಗಲೂ ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳನ್ನು ಹಗಲು ರಾತ್ರಿ ಎನ್ನದೇ ನಡೆಸ್ತಾ ಇದ್ದರು. ಜಪ ಯಾವಾಗಲೂ ಇವರ ಮಂತ್ರವೇ ಆಗಿತ್ತು. ಮತ್ತು ಈ ದೇವರ, ಈ ಊರಿನ ದೇವರ ಬಗ್ಗೆ ಸಂಬಂಧ ಮೂರ್ತಿಯವರು ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಆ ಪರಮಾತ್ಮ ಶಿವ, ಪರಮಶಿವ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ, ನಾಗಾಭರಣನಾಗಿದ್ದಾನೆ, ಕೂರ್ಮ ಅವತಾರದ ಆಮೆಯನ್ನು ಹೊಂದಿದ್ದಾನೆ, ಹುಲಿ ಚರ್ಮವನ್ನು ಧರಿಸಿ ಹೀಗೆ ರಾರಾಜಿಸ್ತಾ ಇದ್ದಾನೆ ಅಂತ ಆಕೂರಿನ ಪರಮಶಿವನ ಬಗ್ಗೆ ನಮ್ಮ ಸಂಬಂಧ ಮೂರ್ತಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇವರು ಯಾವಾಗಲೂ ಪರಿಶುದ್ಧ ಮನಸ್ಸಿನಿಂದ ಶಿವನ ಕಡೆಯೇ ಧ್ಯಾನ ಮಾಡ್ತಾಯಿದ್ರು. ಈ ಕಂಪನಗಳು ಈ ಧ್ಯಾನ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ದರಿಂದ ಮನಸ್ಸನ್ನು ಶುದ್ಧಿಗೊಳಿಸ್ತವೆ. ಇದರಿಂದ ತೇಜೋವೃದ್ಧಿಯಾಗತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂತಹ ಬೆನಿಫಿಟ್ಸ್ ಸಿಗತ್ತೆ. ಹೀಗೆ ಇವರು ಯಾವಾಗಲೂ ಧ್ಯಾನ ಮಾಡಿಕೊಂಡೇ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರು ಅಂತ ಹೇಳ್ತಾ ಇದೆ. ನಮಗೆ ಇವರ ಇದರಲ್ಲಿ ಯಾವುದೋ ಒಂದು ಶೋಧನೆಯನ್ನು ಇವರಿಗೆ ಕೊಡಲಿಲ್ವೇ ಅಂತ ನಮಗೆ ಸಂದೇಹ ಬರಬಹುದು. ಶೋಧನೆ ಕೊಟ್ಟರೇನೆ ಮಹಾ ನಾಯನಾರ ಆಗ್ತಾರಾ? ಶೋಧನೆ ಇಲ್ಲದೇ ದೊಡ್ಡವರು ಅಲ್ವೇ ಇವರು? ಆ ಥರ ಇವರ ಚರಿತ್ರೆ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ.
3: ಓಂ ನಮಃ ಶಿವಾಯ.
2: You are listening to Shaivam.org Radio, the 24/7 spiritual channel from Shaivam.org.
3: Om Namah Shivaya.

0: ಭಕ್ತರಹ ಹಸುರಮಾದಿತ್ಯಕ್ಷೇವಾದಮನಪರಿಯಾವರ್ತದೆ ಭೂತ್ವಾ ಪರಮಿಂಧೇ ಬ್ರಹ್ಮಾಧ್ಯಮಿಧ್ಯೇ
1: ಓಂ ನಮಃ ಶಿವಾಯ.
2: ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, the 24/7 spiritual channel from shivam.org.
1: Om Namah Shivaya.

ಸೋರ್ಮಾಧಿತ್ಯಮಾತ್ಮನಿಲಂಗೇತ ಕರ್ಮವತ್ವಾಪರಾನ್ ಪರ್ಯಾವರ್ತದ ಸತ ವೇದ ಮಧ್ಯಮಕಾಚರೇ ಅಪಮರ್ಚಿಂಜಯತೆ ಶಯಂ ವೇದ ತಸ್ಮಾಶ್ಚೈವ ವಿದುಷಃ.

ಭಯಂಘಾತೆ ಅಪಿ ಸ್ಮಸಿ ಸ್ತೋತಾರ ಇಂದ್ರ ಗಿರ್ವಣ ಪನ್ನೋ ಜಿನ್ವ ಸೋಮಪಾಹ ಏಂದ್ರ ರಕ್ಷಕಾಶೋ ಚಂದ್ರಂ ನಂದನೋ ಸುಧೇಹಿನಃ ಸತ್ರ

0: ಸಂ
1: ಇಂದ್ರಣ್ಣಾಮಶ್ರುತ್ಯಂ ಶಾಕೀನಂ ವಾಚೋ ಯಥಾ ಇಂದ್ರಕ್ತುಷಾರಾಣಂ ತ್ರಿವರೂಥಂ ಸ್ವಸ್ತಯೇ ಛದ್ರಿಯಚ್ಛಾಮಘವದ್ಭ್ಯಶ್ಚ ಮಹ್ಯಂ ಚ ಯಾಪಯಾದಿದ್ಯುಮೇಭ್ಯಃ ಶ್ರಾಯಂತ ಕೀವಾಸೋರ್ಯಂ ವಿಶ್ವೇದಿಂದ್ರಸ್ಯ ಭಕ್ಷತ

0: சிவாய. யூஆர் லிஸ்னிங் டு சைவம் .org ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் .org, யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சாக்கியர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நம. எல்ல மகனியர்களுக்கும் நமஸ்கார. இன்னும் முந்தே சாக்கிய நாயனார் அவரை சரித்திரையன்னு தெரிந்து கொள்ளோனா. சுந்தரமூர்த்தி நாயனார் அவரு ஈ சாக்கிய நாயனார் பக்கி ஹீகே விவரணை கொடுத்தா இதாரு. மறவாது கல்லறிந்த சாக்கியர்க்கும் அடியேன் அந்த ಅಂದರೆ ಕಲ್ಲಿ ಎಸೆಯೋದನ್ನು ಮರೆಯಲಿಲ್ವಂತೆ ಇವರು. ಅಂತಹ ಸಾಕ್ಯನಾಯನವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಸಾಕ್ಯನಾಯನವರು ಇವರ ಮೊದಲಿನ ಹೆಸರು ಏನು ಅಂತ ತಿಳಿದಿಲ್ಲ. ಇವರು ಕಾಂಚೀನಗರಕ್ಕೆ ಹತ್ತಿರದಲ್ಲಿರುವ ತಿರುಚಾಂಗಮಂಗೈ ಅನ್ನೋ ಸ್ಥಳದಲ್ಲಿ ಇದ್ದವರು. ಇವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಒಂದು ತರಹ ವಿರಕ್ತಿ, ಯಾವುದರಲ್ಲೂ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಈ ಥರ ಮೊದಲಿನಿಂದಲೂ ಇದ್ದರು. ಸರಿ, ಹೇಗಾದರೂ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು. ಕಾಂಚೀನಗರ ಆವಾಗ ಬಹಳ ಪ್ರಸಿದ್ಧವಾಗಿತ್ತು ಜ್ಞಾನಗೆ ಅದೆಲ್ಲ ಸಂಪಾದಿಸೋಕ್ಕೆ. ಅಲ್ಲಿ ಹೋಗಿ ಗ್ರಂಥಗಳನ್ನೆಲ್ಲ ಓದಿ ಬೌದ್ಧ ತತ್ವಗಳು ಇವರಿಗೆ ಒಪ್ಪಿಗೆ ಆದವು. ಆದ್ದರಿಂದ ಇವರು ಬೌದ್ಧ ಸನ್ಯಾಸಿ ಅಂದರೆ ಬೌದ್ಧ ಭಿಕ್ಷುವಾದರು. ಭಿಕ್ಷುವಾಗಿ ಹಾಗೆ ಬೌದ್ಧ ಭಿಕ್ಷು ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಗಿ ಹಾಗೆ ಎಷ್ಟೋ ವರ್ಷಗಳಿದ್ದರು. ಹೀಗೆ ಇದ್ದಾಗಲೂ ಕೂಡ ಅವರಿಗೆ ಆ ಬೌದ್ಧ ಮತವನ್ನು ಅನುಸರಿಸಿದ್ರಿಂದ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಮನಸ್ಸನ್ನು ಮುಂದಕ್ಕೆ ದೈವಭಕ್ತಿಯಲ್ಲಿ ತಗೊಂಡು ಹೋಗಬೇಕಾದ್ರೆ ಏನು ಮಾರ್ಗ ಅದು ಇವರಿಗೆ ತಿಳಿಯಲಿಲ್ಲ. ಅದರಲ್ಲಿ ಇವರಿಗೆ ಭ್ರಮ ನಿರಸನವಾಯಿತು. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಏನಾಯಿತು, ನಮ್ಮ ಶೈವ ತತ್ವದ ಕಡೆಗೆ ಮನಸ್ಸು ಹಾಕಿದ್ರು. ಶಿವಮಂತ್ರವನ್ನು ಜಪಿಸುವುದು, ಇದರಿಂದ ಇವರಿಗೆ ಬಹಳ ನೆಮ್ಮದಿ ಸಿಕ್ತು. ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವಭಕ್ತರಾದರು. ಯಾಕೆ ಮನಸ್ಸಿನಲ್ಲಿಯೇ ಆದರು ಅಂತಂದರೆ, ಬಾಹ್ಯದಲ್ಲಿ ಇವರು ಬೌದ್ಧ ಭಿಕ್ಷುವಾಗಿದ್ದಾರೆ. ಬೌದ್ಧ ಭಿಕ್ಷುವು ಈ ಥರ ಬೌದ್ಧ ಭಿಕ್ಷು ಅಂತಂದರೆ ಅವರಿಗೆ ಬೌದ್ಧರಲ್ಲಿ ದೇವರೇ ಇಲ್ಲ ಅನ್ನುವಂಥ ನಂಬಿಕೆ ಇರೋರು, ದೇವರು ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇರೋರು. ಇವಾಗ ಇವರು ಏನು ಮಾಡಿದ್ದಾರೆ, ಶೈವ ಮತಕ್ಕೆ ಬಂದುಬಿಟ್ಟಿದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಬಹಿರಂಗವಾಗಿ ಇವರು ಶೈವ ಭಕ್ತಿಯನ್ನು ಇದನ್ನು ತೋರಿಸಿದರೆ ಅವರಿಗೆ ಆಪತ್ತು ಖಂಡಿತ, ಬುದ್ಧರು ಬಿಡುವುದಿಲ್ಲ. ಆದ್ದರಿಂದ ಏನು ಮಾಡಿದ್ರು, ಮನಸ್ಸಿನೊಳಗೆಯೇ ಶಿವನ್ನು ಧ್ಯಾನ ಮಾಡ್ತಾ ಶಿವಭಕ್ತರಾದರು. ಶಿವಭಕ್ತರಾದರೂ ಆದರೆ ಆಚೆಗೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೌದ್ಧರು ಹಿಂಸೆ ಮಾಡಬಹುದು ಅನ್ನೋದು ಒಂದು ಭಯ ಇತ್ತು. ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದು ದಿವಸ ಹಾಗೆ ನಡೆದು ಹೋಗ್ತಾ ಇರಬೇಕಾದ್ರೆ ಒಂದು ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದೇ ಒಂದು ಯಾರೂ ಇಲ್ಲ ಅಲ್ಲಿ ನಿರ್ಜನ ಪ್ರದೇಶ. ಒಂದು ಶಿವಲಿಂಗ ಇವರ ಕಣ್ಣಿಗೆ ಬಿತ್ತು. ಶಿವಲಿಂಗ ನೋಡಿದ ತಕ್ಷಣ ಇವರಿಗೆ ಭಕ್ತಿ ಉಕ್ಕಿ ಬಂದುಬಿಡ್ತು. ಕಣ್ಣೀರಲ್ಲಿ ಧಾರೆ ಧಾರೆಯಾಗಿ ನೀರು ಬರ್ತಾ ಇದೆ. ಸರಿ, ಶಿವಪೂಜೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡವೋ ಯಾವುದೂ ಇರಲಿಲ್ಲ. ಅಲ್ಲಿ ಕೆಲವು ಕಲ್ಲುಗಳು ಇದ್ದವು, ಅದನ್ನೇ ತಗೊಂಡು ಮನಸ್ಸಿನಲ್ಲಿ ಪರಮಾತ್ಮ ಧ್ಯಾನಿಸ್ತಾ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದೊಂದಾಗಿ ಕಲ್ಲನ್ನು ಶಿವಲಿಂಗದ ಮೇಲೆ ಎಸೀತಾ ಇದ್ದರು. ಇದನ್ನೇ ಶಿವನ ಕಲ್ಲೇರಿಂದ ಸಾಕಿಯರ್ ಅಂತ ಹೇಳ್ತಾ ಇರೋದು. ಕಲ್ಲು ಎಸೆದರು ಇವರು ಒಂದೊಂದನ್ನು, ಏನು ಶಿವಾಯ ನಮಃ ಅಂತ ಹೇಳಿಕೊಂಡು ಕಲ್ಲು ಎಸೀತಾ ಇದ್ದಾರೆ. ಇವರು ಏನಂತ ಅಂದ್ಕೊಂಡ್ರು, ನನ್ನ ವೇಷಭೂಷಣಗಳು ಹೇಗಿದ್ದರೆ ಏನು, ನಾನು ಬೌದ್ಧ ಭಿಕ್ಷುವ ಅಂತಹ ವೇಷದಲ್ಲಿ ಇದ್ದರೆ ತಾನು ಏನು ನನ್ನ ಭಕ್ತಿಯನ್ನು ಪರಮೇಶ್ವರರು ಖಂಡಿತವಾಗಿ ಅದಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ ಅಂತ ದೃಢವಾದ ಒಂದು ನಂಬಿಕೆ ಇತ್ತು. ಈ ಥರ ಪೂಜೆ ಮಾಡಿದ್ರು ಅವತ್ತು. ಸರಿ, ಆಮೇಲೆ ಮತ್ತೆ ಬಂದರು. ಆವತ್ತಿಂದ ಇವರಿಗೆ ಒಂದು ನಿಯಮ ಆಗೋಯಿತು, ಪ್ರತಿ ದಿವಸವೂ ಆ ಶಿವಲಿಂಗದ ಕಡೆ ಹೋಗ್ಬಿಟ್ಟು ಕಲ್ಲಿನಿಂದ ಪೂಜೆ ಮಾಡಬೇಕು. ಇದು ಕಲ್ಲಿನಿಂದ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಹೂವಾಗಿ ಸಮರ್ಪಣೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಪ್ರತಿದಿನವನ್ನು ಈ ನಿಯಮವನ್ನು ಇಟ್ಟುಕೊಂಡು ಮಾಡ್ತಾ ಬಂದರು. ಇವರು ಬಾಹ್ಯ ರೂಪದಲ್ಲಿ ಬೌದ್ಧ ಭಿಕ್ಷುವಂತೆ ಕಾಣ್ತಾ ಇದ್ದರು, ಮಾಡ್ತಾ ಇದ್ದಿದ್ರು, ಕಲ್ಲಿ ಎಸೀತಾ ಇದ್ದರು ಶಿವಲಿಂಗಕ್ಕೆ. ಅದರಿಂದ ಬೇರೆಯವರು ಯಾರು ನೋಡಿದರು ಏನು ತಿಳ್ಕೊಳ್ತಾ ಇದ್ರು, ಪಹಾ ಪರವಾಗಿಲ್ಲಪ್ಪ ಒಳ್ಳೆ ಬೌದ್ಧ ಭಿಕ್ಷು ಶಿವಲಿಂಗವನ್ನು ಕಲ್ಲಿಂದ ಹೊಡೆದು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಭಾವನೆ ಬರಬೇಕು. ಆ ಥರ ಇತ್ತು. ಆದರೆ ಇವರ ಮನಸ್ಸಿನಲ್ಲಿ ನಾನು ಎಸೆಯುವ ಪ್ರತಿಯೊಂದು ಕಲ್ಲು ಕೂಡ ನಿನಗೆ ಹೂವಾಗಿ ಪರಿಣಮಿಸಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇದು ಇವರ ಪ್ರತಿನಿತ್ಯದ ಒಂದು ಕಾರ್ಯಕ್ರಮವಾಯಿತು. ಹೀಗೆ ಎಷ್ಟೋ ದಿವಸ ನಡೆದುಕೊಂಡು ಬಂತು. ಇದರಿಂದ ಇವರಿಗೆ ಮನಸ್ಸಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಎಲ್ಲ ಉಂಟಾಯಿತು. ಒಂದು ದಿವಸ ಏನಾಗಿದೆ, ಎಲ್ಲರ ಜೊತೆಯಲ್ಲಿ ಊಟಕ್ಕೆ ಕೂತಿದ್ದಾರೆ, ಊಟಕ್ಕೆ ಕೂತ್ಬಿಟ್ಟಿದ್ದಾರೆ, ಊಟ ಇನ್ನೇನು ಬಾಯಿನಲ್ಲಿ ತುತ್ತು ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ಜ್ಞಾಪಕಕ್ಕೆ ಬಂದುಬಿಡ್ತು, ಅಯ್ಯೋ ಇವತ್ತು ಶಿವಪೂಜೆ ಬಿಟ್ಟುಬಿಟ್ನಲ್ಲ, ಮರೆತೋಯ್ತಲ್ಲ

0: ಭವ್ಯವಾದ ಸಾಕ್ಯನಾಯನವರ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
2: ஓம் நம சிவாய். டியர் லிசனர்ஸ் ஆஃப் ஷைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சிறப்புலி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
0: குருப்யோ நம. எல்ல மகனியர்களுக்கும் நமஸ்கார. ஈக சிறப்புலி நாயனார் அன்னுவ நாயனார் அவர சரித்திரையன்னு தெரிந்து கொள்ளோண. சுந்தரமூர்த்தி நாயனார் அவரு ಈ ನಾಯನಾರ ಬಗ್ಗೆ ಹೀಗೆ ಹೇಳ್ತಾರೆ. ಶೀರ್ಕೊಂಡ ಪುಗಳ್ ವಲ್ಲಳ್ ಸಿರಪುಳಿಕ್ಕು ಅಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ನಾನು ದಾಸನು ಅಂತ. ಇವರು ಚೋಳರಾಜ್ಯದ ಆಕೂರ್, ತಿರುವಾಕೂರ್ ಅನ್ನೋ ಸ್ಥಳದಲ್ಲಿ ಇದ್ದ ಬ್ರಾಹ್ಮಣರು, ವೇದಾಧ್ಯಯನವೆಲ್ಲ ಮಾಡಿದವರು, ಬಹಳ ನಿಷ್ಠಾವಂತ ಬ್ರಾಹ್ಮಣರು. ಯಾವಾಗಲೂ ಸದಾಶಿವೋ ಸದಾಶಿವ ಶಿವಾಯ ನಮಃ ಇದನ್ನೇ ಯೋಚನೆ ಮಾಡುವರು, ಹೇಳ್ತಾ ಇದ್ದವರು ಬ್ರಾಹ್ಮಣ ಶ್ರೇಷ್ಠರು. ಶಿವಶರಣರ ಸೇವೆಯನ್ನೂ ಚೆನ್ನಾಗಿ ಮಾಡುವರು. ಅವರಿಗೇನೇನು ಬೇಕು ಕೇಳಿ ಸತ್ಕಾರ ಮಾಡಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದವರು. ಇವ್ರದ್ದು ಇನ್ನೊಂದು ಏನು ಅಂತಂದರೆ ಯಾವಾಗಲೂ ಜಪ, ಶಿವಾಯ ನಮಃ ಜಪ ಯಾವಾಗಲೂ ಉಂಟು. ಶರಣರ ಸೇವೆ ಯಾವಾಗಲೂ ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳನ್ನು ಹಗಲು ರಾತ್ರಿ ಎನ್ನದೆ ನಡೆಸ್ತಾ ಇದ್ದರು. ಜಪ ಯಾವಾಗಲೂ ಇವರ ಮಂತ್ರವೇ ಆಗಿತ್ತು. ಮತ್ತು ಈ ದೇವರ, ಈ ಊರಿನ ದೇವರ ಬಗ್ಗೆ ಸಂಬಂಧ ಮೂರ್ತಿಯವರು ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಆ ಪರಮಾತ್ಮ ಶಿವ, ಪರಮಶಿವ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ, ನಾಗಾಭರಣನಾಗಿದ್ದಾನೆ, ಕೂರ್ಮ ಅವತಾರದ ಆಮೆಯನ್ನು ಹೊಂದಿದ್ದಾನೆ, ಹುಲಿ ಚರ್ಮವನ್ನು ಧರಿಸಿ ಹೀಗೆ ರಾರಾಜಿಸ್ತಾ ಇದ್ದಾನೆ ಅಂತ ಆಕೂರಿನ ಪರಮಶಿವನ ಬಗ್ಗೆ ನಮ್ಮ ಸಂಬಂಧ ಮೂರ್ತಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇವರು ಯಾವಾಗಲೂ ಪರಿಶುದ್ಧ ಮನಸ್ಸಿನಿಂದ ಶಿವನ ಕಡೆಯೇ ಧ್ಯಾನ ಮಾಡ್ತಾಯಿದ್ರು. ಈ ಕಂಪನಗಳು ಈ ಧ್ಯಾನ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ದರಿಂದ ಮನಸ್ಸನ್ನು ಶುದ್ಧಿಗೊಳಿಸ್ತವೆ. ಇದರಿಂದ ತೇಜೋವೃದ್ಧಿಯಾಗತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂತಹ ಬೆನಿಫಿಟ್ಸ್ ಸಿಗತ್ತೆ. ಹೀಗೆ ಇವರು ಯಾವಾಗಲೂ ಧ್ಯಾನ ಮಾಡಿಕೊಂಡೇ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರು ಅಂತ ಹೇಳ್ತಾ ಇದೆ. ನಮಗೆ ಇವರ ಇದರಲ್ಲಿ ಯಾವುದೋ ಒಂದು ಶೋಧನೆಯನ್ನು ಇವರಿಗೆ ಕೊಡಲಿಲ್ವೇ ಅಂತ ನಮಗೆ ಸಂದೇಹ ಬರಬಹುದು. ಶೋಧನೆ ಕೊಟ್ಟರೇನೆ ಮಹಾ ನಾಯನಾರಾಗ್ತಾರಾ? ಶೋಧನೆ ಇಲ್ಲದೇ ದೊಡ್ಡವರು ಅಲ್ವೇ ಇವರು? ಆ ಥರ ಇವರ ಚರಿತ್ರೆ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ.
2: ಓಂ ನಮ ಶಿವಾಯ.
3: You are listening to Shaivam.org Radio, the 24/7 spiritual channel from Shaivam.org.
2: Om Namah Shivaya.

ಬೃಹಸ್ಪತೆ ಅತಿಯದರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತು ಮಜ್ಜನೇಷು ಯದ್ದೈದಯಚ್ಛವಾಸರಿತ ಪ್ರಜಾತತದಸ್ಮಾ ಸುದ್ರವೀಣಂ ದೇಹಿ ಚಿತ್ರಂ.